0: ದಿನೆ ಭಾರತ ರತ್ನ ಸಮ್ಮಾನೇನ ವಿಭೂಷಿತಸ್ಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಮಹೋದಯಸ್ಯ ಪುಣ್ಯತಿಥಿ ಅಸ್ತಿ. ಡಾಕ್ಟರ್ ಕಲಾಂ ಮಹೋದಯಸ್ಯ ವ್ಯಕ್ತಿತ್ವೇ ಅನೇಕೇ ಪ್ರೇರಣಾದಾಯಕಾಃ ಆಯಾಮಾಃ ಆಸನ್, ಕಿಂತು ತಸ್ಯ ಹೃದಯಸ್ಯ ಸರ್ವಾಧಿಕಂ ಸಮೀಪೇ ಏಕಸ್ಯ ಶಿಕ್ಷಕಸ್ಯ ಭೂಮಿಕಾ ಆಸೀತ್. ಸಹ ಬಾಲಕಾನ್ ಯೂನಶ್ಚ ಮಹತಃ ಸ್ವಪ್ನಾನ್ ದ್ರಷ್ಟುಂ ಪ್ರೇರಯತಿ ಸ್ಮ. ಸಂಯೋಗವಶಾತ್ ಅಸ್ಮಿನ್ ಏವ ಸಪ್ತಾಹೇ ವಯಂ ಗುರು ಪೂರ್ಣಿಮಾ ಇತಿ ಪವಿತ್ರಂ ಪರ್ವ ಸಮಾಚರಿಷ್ಯಾಮಃ. ಅಸ್ಮಾಕಂ ಮಾತಾ ಪಿತರೌ ಅಸ್ಮಾಕಂ ಪ್ರಥಮೌ ಗುರು ಸ್ತಃ. ವಿದ್ಯಾಲಯಸ್ಯ ಆಚಾರ್ಯಾಃ ಅಸ್ಮಭ್ಯಂ ಅಕ್ಷರ ಜ್ಞಾನಂ ಪ್ರದದತಿ. ಗುರು ಪೂರ್ಣಿಮಾ ಸರ್ವೇಷಾಂ ಏತೇಷಾಂ ಗುರುನಾಂ ಕೃತೆ ಕೃತಜ್ಞತಾಂ ಪ್ರಕಟಯಿತುಂ ಮಹದವಸರಃ ಅಸ್ತಿ. ಅಹಂ ದೇಶಸ್ಯ ಸರ್ವಾನ್ ಆಚಾರ್ಯಾನ್ ಗುರುಜನಾಂಶ್ಚ ಸಶ್ರದ್ಧಂ ಸಾದರಂ ಪ್ರಣಮಾಮಿ. ಸಖಾಯಃ ಕತಿಪಯ ಸಪ್ತಾಹಾನಂತರಂ ವಯಂ ಸ್ವಾತಂತ್ರ್ಯಸ್ಯ ಮಹಾಪರ್ವ ಅಪಿ ಸಮಾಚರಿಷ್ಯಾಮಃ. ಆಗಸ್ಟ್ ಮಾಸಸ್ಯ ಪಂಚದಶಃ ದಿವಸಃ ಪ್ರತ್ಯೇಕಂ ಭಾರತೀಯಸ್ಯ ಕೃತೆ ಗೌರವಸ್ಯ ದಿವಸಃ ಅಸ್ತಿ. ಅಯಂ ತೇಷಾಂ ಅಸಂಖ್ಯಾನಾಂ ವೀರಾಣಾಂ ಸ್ಮರಣಸ್ಯ ದಿವಸಃ ಅಸ್ತಿ, ಯೈಃ ಭಾರತ ಮಾತುಃ ಸ್ವಾತಂತ್ರ್ಯಾರ್ಥಂ ಸ್ವಸ್ಯ ಸರ್ವಸ್ವಂ ಸಮರ್ಪಿತಂ. ತೇಷಾಂ ತ್ಯಾಗೇನ ತಪಸಾ ಚ ಅದ್ಯ ಅಸ್ಮಾಕಂ ಹಸ್ತೆ ತ್ರಿರಂಗಧ್ವಜಃ ಅಸ್ತಿ. ಅಸ್ಮಿನ್ ತ್ರಿರಂಗಧ್ವಜೇ ಅಸ್ಮಾಕಂ ಸಂವಿಧಾನಸ್ಯ ಆದರ್ಶಾಃ ನಿಹಿತಾಃ ಸಂತಿ. ಸಖಾಯಃ ವಿಗತೇಷು ಕತಿಪಯೇಷು ವರ್ಷೇಷು ಹರ ಘರ ತಿರಂಗಾ ಅಭಿಯಾನೇನ ಸಮಗ್ರಃ ದೇಶಃ ಅದ್ಭುತಯಾ ಭಾವನಯಾ ಸಂಬದ್ಧಃ ಅಭವತ್. ಪ್ರತ್ಯೇಕಸ್ಮಿನ್ ಗೃಹೆ ಪ್ರತ್ಯೇಕಸ್ಯಾಂ ವೀಥ್ಯಾಂ ಚ ತ್ರಿರಂಗಧ್ವಜಸ್ಯ ಉತ್ಸವಃ ದೃಶ್ಯತೆ. ಅಸ್ಮಿನ್ ವರ್ಷೇಪಿ ಅಸ್ಮಾಭಿಃ ಹರ ಘರ ತಿರಂಗಾ ಅಭಿಯಾನಂ ಸಂಪೂರ್ಣೇನ ಉತ್ಸಾಹೇನ ಅಗ್ರೇ ನೇತವ್ಯಂ. ಸ್ವಗೃಹೆ ಪೂರ್ಣ ಸಮ್ಮಾನೇನ ತ್ರಿರಂಗಧ್ವಜಃ ಆರೋಹಣೀಯಃ. ಸಖಾಯಃ ಪ್ರತಿವರ್ಷಂ ಆಗಸ್ಟ್ ಮಾಸಸ್ಯ ಪಂಚದಶ ದಿನಾತ್ ಪೂರ್ವಂ ಭವಂತಃ ಬಹೂನ್ ವಿಚಾರಾನ್ ಬಹೂಂಶ್ಚ ಪರಾಮರ್ಶಾನ್ ಮಹ್ಯಂ ಪ್ರೇಷಯಂತಿ. ಅಸ್ಮಿನ್ ವರ್ಷೇಪಿ ಭವಂತಃ ಸ್ವವಿಚಾರಾನ್ ಮೈ GOV ಇತಿ ಜನಸಹಭಾಗಿತಾ ಮಂಚೆ ಅವಶ್ಯಂ ಸಾಮಯಿಕೀಕುರ್ವಂತು. ಅಹಂ ಭವತಾಂ ಪರಾಮರ್ಶಾನಾಂ ಪ್ರತೀಕ್ಷಾಂ ಕರೋಮಿ. ಸಖಾಯಃ ಅದ್ಯ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮೇ ಏತಾವದೇವ. ಆಗಾಮಿ ಮಾಸೇ ವಯಂ ಪುನಃ ಮಿಲಿಷ್ಯಾಮಃ. ದೇಶವಾಸಿನಾಂ ನೂತನಾಭಿಃ ಅನೇಕಾಭಿಶ್ಚ ಉಪಲಬ್ಧಿಭಿಃ ಪ್ರೇರಣಾದಾಯಕೈಃ ಪ್ರಯತ್ನೈಶ್ಚ ಸಹ ತಾವತ್ ಪರ್ಯಂತಂ ಕೃಪಯಾ ಮಹ್ಯಂ ಅನುಮತಿಂ ಪ್ರದದತು. ಭವದ್ಭ್ಯಃ ಪುನಃ ಪುನಃ ಧನ್ಯವಾದಾಃ. ನಮಸ್ಕಾರಃ.
1: ಅಭಿಯಾಪ್ श्रोताओं, अभी आप माननीय प्रधानमंत्री श्री नरेंद्र मोदी के मन की बात का संस्कृत अनुवाद सुन रहे थे. हम आकाशवाणी के कॉटन सिटी चैनल सूरतगढ़ से बोल रहे हैं. अब प्रस्तुत है कार्यक्रम विवरण.